ತೆಲಂಗಾಣ ಅನ್ನವರಂ ಶ್ರೀ ಗೂಡೆಂ ಸತ್ಯನಾರಾಯಣ ಸ್ವಾಮಿ ಕ್ಷೇತ್ರ ವಿಶೇಷಾಲ ಗುರಿಂಚಿ ಮಾತಾಡ್ಕೊಂಡಿರೋಣ. ಮರಿ ಇಕ್ಕಡ ಸ್ವಾಮಿವಾರಿಕಿ ಕಾರ್ತೀಕ ಪೌರ್ಣಮಿ ರೋಜನ ಸ್ವಾಮಿವಾರಿ ಜಾತ್ರ ಜರುಗುತ್ತಿದೆ. ಮರಿ ಈ ಜಾತ್ರಲೋ ಭಾಗಂಗಾ ಆಲಯ ನಿರ್ವಾಹಕರು ಸ್ವಾಮಿವಾರಿ ವ್ರತಾಲನು ಅತ್ಯಂತ ವೈಭವಂಗಾ ಜರ್ಪಿಸ್ತಾರು. ಇಕ್ಕಡ ಸ್ವಾಮಿವಾರಿ ವ್ರತಂ ಚೇಸ್ಕೋಡಾನಿಕಿ ಭಕ್ತರು ಕೋಕೊಳ್ಳಲುಗಾ ಇಕ್ಕಡಿಕಿ ವಚ್ಚಿ ಸ್ವಾಮಿನಿ ದರ್ಶಿಂಚುಕೊನಿ ವ್ರತಂ ಚೇಸ್ಕೊನಿ ಇಷ್ಟ ಆರಾಧ್ಯ ದೈವಮೈನ ಸತ್ಯನಾರಾಯಣ ಸ್ವಾಮಿ ಅನುಗ್ರಹಾನ್ನೇ ಪೊಂದುತ್ತಾರೆ. ಮರಿ ಪ್ರತಿ ಸಂವತ್ಸರ ಕಾರ್ತೀಕ ಪೌರ್ಣಮಿ ರೋಜನ ಸ್ವಾಮಿವಾರಿಕಿ ಅಂಗರಂಗ ವೈಭವಂಗಾ ಇಕ್ಕಡ ಪೂಜಲು ಜರುಗುತ್ತಾಯಿ. ಮರಿ ಇಕ್ಕಡಿಕಿ ಚೇರುಕೋವಡಾನಿಕಿ ಮಂಚಿರ್ಯಾಲ ನುಂಚಿ 30 ಕಿಲೋಮೀಟರ್ಲ ದೂರಂಲೋ ಉಂಟುಂದಿ. ಜಾತೀಯ ರಹದಾರಿ 63 ದಾರದ ಪಕ್ಕನೇ ಉಂಟುಂದಿ ದೇವಾಲಯಂ. ಮರಿ ನಿತ್ಯ ಪೂಜಲತೋ ಪಾಟು ಸತ್ಯನಾರಾಯಣ ಸ್ವಾಮಿ ವ್ರತಾಲು ವಿವಾಹಾಲು ಇಕ್ಕಡ ವೈಭವಂಗಾ ಜರುಗುತ್ತಾಯಟ. మరిన్ని విషయాలు మాట్లాడుకుందాం, వెంటనే ఉండండి. ఇది ఎఫ్ఎం రెయిన్బో 101.9 రెయిన్బోతో జీవితం రంగులమయం.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ನಮಸ್ತೆ ಹೈದ್ರಾಬಾದ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಂ ರೈನ್ಬೋ, ಆಕಾಶವಾಣಿ 101.9. ವೆರಿ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಬ್ಯೂಟಿಫುಲ್ ಪೀಪಲ್ ಔಟ್ ದೇರ್. ಹೋಪ್ ಯುವರ್ ಡೇ ಸ್ಟಾರ್ಟೆಡ್ ವಿತ್ ಅ ಬ್ಯೂಟಿಫುಲ್ ಸ್ಮೈಲ್. ಯೆಸ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಪಾಸಿಟಿವ್. ಅಗೇನ್ ಆ್ಯಂಡ್ ಅನದರ್ ವೀಕ್, ಯೋ ವೈಶು ಇಸ್ ಹಿಯರ್ ಇನ್ ದ ಸ್ಟುಡಿಯೋ ಫಾರ್ ಯು ಆಲ್ ಟು ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್. ಮೀನ್ ವೈಲ್, ಲಿಸನ್ ಟು ದಿಸ್ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಗೇರ್ ಅಪ್ ಫಾರ್ ದ ಶೋ. ಸ್ಟೇ ಟ್ಯೂನ್ಡ್.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜಿ ಶ್ರೀ ವೈಷ್ಣವಿ. ಸೊ ಆ್ಯಸ್ ಐ ವಾಸ್ ಟಾಕಿಂಗ್ ಅಬೌಟ್ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ, ಇಮ್ಯಾಜಿನ್ ದಿಸ್ ಫಾರ್ ಅ ಸೆಕೆಂಡ್. ವಾಟ್ ಇಫ್ ಟುಮಾರೋ ಮಾರ್ನಿಂಗ್ ನೋ ಬಡಿ ಶೋಡ್ ಅಪ್ ಟು ಕ್ಲೀನ್ ದ ಸ್ಟ್ರೀಟ್ಸ್, ನೋ ಬಸ್ಸಸ್ ರ್ಯಾನ್ ಆನ್ ಟೈಮ್, ಆ್ಯಂಡ್ ನೋ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಓಪನ್, ಆ್ಯಂಡ್ ನೋ ಪಬ್ಲಿಕ್ ಸರ್ವಿಸಸ್ ವರ್ಕ್ಡ್ ಈವನ್ ಫಾರ್ ಒನ್ ಡೇ? ಸೌಂಡ್ಸ್ ಡಿಫಿಕಲ್ಟ್, ರೈಟ್? ಯು ನೋ, ಸಮ್ಟೈಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಅವರ್ ಲೈಫ್ಸ್ ಆರ್ ದ ಒನ್ಸ್ ವಿ ಹಾರ್ಡ್ಲಿ ನೋಟಿಸ್. ದಿಸ್ ಮಾರ್ನಿಂಗ್ ವೈಲ್ ಕಮಿಂಗ್ ಟು ದ ಸ್ಟುಡಿಯೋ, ಐ ಸಾ ಮುನ್ಸಿಪಲ್ ವರ್ಕರ್ಸ್ ಆಲ್ರೆಡಿ ಅಟ್ ವರ್ಕ್ ಈವನ್ ಬಿಫೋರ್ ಮೋಸ್ಟ್ ಆಫ್ ಅಸ್ ಹ್ಯಾಡ್ ಅವರ್ ಫಸ್ಟ್ ಕಪ್ ಆಫ್ ಚಾಯ್. ದ ರೋಡ್ಸ್ ವರ್ ಕ್ಲೀನ್, ಟ್ರಾಫಿಕ್ ವಾಸ್ ಮೂವಿಂಗ್ ಸ್ಮೂತ್ಲಿ, ಆ್ಯಂಡ್ ಎವ್ರಿ ಒನ್ ವರ್ ಬಿಸಿ ಸ್ಟಾರ್ಟಿಂಗ್ ದ ಡೇ. ಇಟ್ ಮೇಡ್ ಮೀ ರಿಯಲೈಸ್ ದ್ಯಾಟ್ ವೈಲ್ ಮೆನಿ ಆಫ್ ಅಸ್ ಆರ್ ಸ್ಟಿಲ್ ಸ್ಲೀಪಿಂಗ್, ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ಆಲ್ರೆಡಿ ವರ್ಕಿಂಗ್ ಟು ಮೇಕ್ ಅವರ್ ಲೈಫ್ಸ್ ಈಸಿಯರ್. ದೋಸ್ತೋ, ಇಸಿ ಸ್ಪಿರಿಟ್ ಕೋ ಸೆಲೆಬ್ರೇಟ್ ಕರ್ನೆ ಕೆ ಲಿ June 23rd ಕೋ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಕೆ ರೂಪ ಮೇ ಮನಾಯ ಜಾತಾ ಹೈ. ದ ಡೇ ರಿಕಗ್ನೈಸಸ್ ಪೀಪಲ್ ಹೂ ಡೆಡಿಕೇಟ್ ದೇರ್ ಎಫರ್ಟ್ಸ್ ಟು ಸರ್ವಿಂಗ್ ಸೊಸೈಟಿ. ಯು ನೋ, ರಿಮೈಂಡ್ಸ್ ಇಸ್ ದ್ಯಾಟ್ ಪ್ರೋಗ್ರೆಸ್ ಇಸ್ ನಾಟ್ ಬಿಲ್ಡ್ ಬೈ ಅ ಫ್ಯೂ ಫೇಮಸ್ ನೇಮ್ಸ್, ಬಟ್ ಬೈ ಮಿಲಿಯನ್ಸ್ ಆಫ್ ಆರ್ಡಿನರಿ ಪೀಪಲ್ ಡೂಯಿಂಗ್ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ ಎವ್ರಿ ಡೇ. ಅವ್ರ ಇಸಿ ಮೇ ಬಹುತ್ ಬಡಾ ಲೆಸನ್ ಛುಪಾ ಹೈ. ಸರ್ವಿಸ್ ಡಸ್ ನಾಟ್ ಆಲ್ವೇಸ್ ಮೀನ್ ಹೋಲ್ಡಿಂಗ್ ಅ ಬಿಗ್ ಪೊಸಿಷನ್, ರೈಟ್? ಕಭಿ ಕಭಿ ಕಿಸಿ ಕೆ ಮದದ್ ಕರ್ನ, ಅಪ್ನಿ ಡ್ಯೂಟಿ ಹಾನೆಸ್ಟ್ಲಿ ನಿಭಾನ, ಯಾ ಕಮ್ಯುನಿಟಿ ಕೆ ಲಿಯೆ ಕುಚ್ ಅಚ್ಚಾ ಕರ್ನ ಭಿ ಪಬ್ಲಿಕ್ ಸರ್ವಿಸ್ ಕಿ ಸ್ಪಿರಿಟ್ ಹೈ. ವೆಲ್, ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್ ವಿಲ್ ಟಾಕ್ ಅಬೌಟ್ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ದಟ್ ಮೈಟ್ ಮೇಕ್ ಯು ಲುಕ್ ಅಟ್ ಎವ್ರಿ ಡೇ ಹೀರೋಸ್ ಇನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ. ಸ್ಟೇ ಟ್ಯೂನ್ಡ್.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜಿ ಶ್ರೀ ವೈಷ್ಣವಿ. ಎಸ್, ಇಫ್ ಯು ಆರ್ ಜಸ್ಟ್ ಟ್ಯೂನಿಂಗ್ ಟು ಆರ್ ಸ್ಟೇಷನ್, ಐ ವಾಸ್ ಟಾಕಿಂಗ್ ಅಬೌಟ್ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ. ಎಸ್, ಐ ರಿಮೆಂಬರ್ ಡ್ಯೂರಿಂಗ್ ದ ರೈನಿ ಸೀಸನ್ ವೆನ್ ರೋಡ್ಸ್ ಗೆಟ್ ಫ್ಲಡೆಡ್ ಆ್ಯಂಡ್ ಪವರ್ ಇಶ್ಯೂಸ್ ಹ್ಯಾಪನ್, ದೇರ್ ಆರ್ ಟೀಮ್ಸ್ ವರ್ಕಿಂಗ್ ರೌಂಡ್ ದ ಕ್ಲಾಕ್ ಟು ರೀಸ್ಟೋರ್ ನಾರ್ಮಲ್ ಲೈಫ್. ಯು ಮೈಟ್ ಹ್ಯಾವ್ ಸೀನ್ ಇನ್ ಯೋರ್ ಟೆಲಿವಿಷನ್ಸ್. ಹಮ್ ಅಕ್ಸರ್ ಸಿರ್ಫ್ ಪ್ರಾಬ್ಲಮ್ ದೇಖ್ತೇ ಹೇ, ರೈಟ್? ಲೇಕಿನ್ ಉಸ್ ಪ್ರಾಬ್ಲಮ್ ಕೋ ಸಾಲ್ವ್ ಕರ್ನೆ ಕೆ ಲಿಯೇ ಕಿತ್ನೆ ಲೋಗ್ ಮೆಹನತ್ ಕರ್ ರಹೆ ಹೋತೆ ಹೇ, ಉಸ್ ಪರ್ ಧ್ಯಾನ್ ನಹೀ ದೇತೆ ಹೇ. ಆ್ಯಂಡ್ ಹಿಯರ್ ಇಸ್ ಎ ಬ್ಯೂಟಿಫುಲ್ ಥಾಟ್: ಎವ್ರಿ ಗ್ರೇಟ್ ನೇಷನ್ ಇಸ್ ನಾಟ್ ಬಿಲ್ಟ್ ಓನ್ಲಿ ಬೈ ಲೀಡರ್ಸ್, ಬಟ್ ಆಲ್ಸೋ ಬೈ ಥೌಸಂಡ್ಸ್ ಆಫ್ ಡೆಡಿಕೇಟೆಡ್ ಪಬ್ಲಿಕ್ ಸರ್ವೆಂಟ್ಸ್ ವರ್ಕಿಂಗ್ ಕ್ವಾಯಿಟ್ಲಿ ಬಿಹೈಂಡ್ ದ ಸೀನ್ಸ್. ಸೊ ವಾಟ್ಸ್ ದ ಟೇಕ್ ಅವೇ ಫ್ರಮ್ ದಿಸ್? ಸಿಂಪಲ್, ರಿಕಗ್ನಿಷನ್ ಇಸ್ ಇಂಪಾರ್ಟೆಂಟ್. ಸೊ ಅ ಸ್ಮಾಲ್ ಥ್ಯಾಂಕ್ ಯು ಕ್ಯಾನ್ ಮೀನ್ ಅ ಲಾಟ್ ಟು ಸಮ್ಮನ್ ಹೂ ಸ್ಪೆಂಡ್ಸ್ ದ ಡೇ ಬೈ ಹೆಲ್ಪಿಂಗ್ ಅದರ್ಸ್. ಸೊ ಡೂ ದಟ್ ಸ್ಪೆಷಲ್ ಥಿಂಗ್ ಫಾರ್ ಪೀಪಲ್ ಅರೌಂಡ್ ಯು, ದೋಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಎಸ್ಪೆಷಲಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಇನ್ಫಾರ್ಮೇಷನ್.

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಸೊ ದ ಟೈಮ್ ಇನ್ ದ ಸ್ಟುಡಿಯೋ ಕ್ಲಾಕ್ ಈಸ್ 11:05 ಆ್ಯಂಡ್ ಯು ಹ್ಯಾವ್ ಲಿಸನ್ ಟು ನ್ಯೂಸ್ ಹೆಡ್ಲೈನ್ಸ್. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಅ ಸಿಂಪಲ್ ಕ್ವೆಶನ್. ವಾಟ್ ಡಸ್ ಅ ಬೆಟರ್ ಫ್ಯೂಚರ್ ಆ್ಯಕ್ಚುಲಿ ಲುಕ್ ಲೈಕ್? ಇಸ್ ಇಟ್ ದ ಫಾಸ್ಟರ್ ಸರ್ವಿಸಸ್, ಮೋರ್ ಆಪರ್ಚುನಿಟೀಸ್, ಪೀಪಲ್ ಹ್ಯಾವಿಂಗ್ ಅ ಸೇ ಇನ್ ಡಿಸಿಷನ್ಸ್ ದಟ್ ಎಫೆಕ್ಟ್ ದೆಮ್, ಆರ್ ಅ ಸೊಸೈಟಿ ವೇರ್ ನೋ ಒನ್ ಫೀಲ್ಸ್ ಲೆಫ್ಟ್ ಬಿಹೈಂಡ್? ವೆಲ್, ಇಂಟ್ರೆಸ್ಟಿಂಗ್ಲಿ all of these ideas come together in the theme of 2026 UN Public Service Forum is transforming public institutions, advancing innovation, participation and inclusion. Now, I know that sounds like a big official phrase, but let's break it into down. Innovation means finding smarter ways to serve people. Participation means listening to citizens and giving them a voice, and inclusion means making sure every person, regardless of the background or circumstance, gets an equal opportunity to benefit. Dosto, mujhe is theme ki sabse achhi baat yehi lagti hai ki ye sirf governments ke bare mein nahi hai, ye logon ke bare mein hai. It's about creating systems that are not just efficient but also fair, accessible and human-centered. Think about it, when new ideas solve old problems,

ವೆಲ್ಕಮ್ ಬ್ಯಾಕ್ ಟು ಎಫ್ ಎಂ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಇಫ್ ಯು ಆರ್ ಜಸ್ಟ್ ಟ್ಯೂನ್ ಇನ್ ಟು ಆರ್ ಸ್ಟೇಷನ್, ಐ ಆಮ್ ಟಾಕಿಂಗ್ ಅಬೌಟ್ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಹ್ಯಾವ್ ಯು ಎವರ್ ಥಾಟ್ ನೋಬಡಿ ಲಿಸನ್ಸ್ ಟು ಆರ್ಡಿನರಿ ಪೀಪಲ್ ಎನಿವೇ? ವೆಲ್, ಟುಡೇಸ್ ಟಾಪಿಕ್ ಮೈ ಚೇಂಜ್ ಯುವರ್ ಮೈಂಡ್. ಒನ್ ಆಫ್ ದ ಮೇಜರ್ ಫೋಕಸ್ ಏರಿಯಾಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಫೋರಮ್ ಈಸ್ ಪಬ್ಲಿಕ್ ಪಾರ್ಟಿಸಿಪೇಷನ್. ಇನ್ ಸಿಂಪಲ್ ವರ್ಡ್ಸ್, ಇಟ್ ಮೀನ್ಸ್ giving citizens a voice in decisions that affect their lives. A few months ago, I noticed a residents in a neighborhood actively discussing traffic and safety concerns with local authorities. The amazing part, some of their suggestions were actually implemented. Dosto, jab log aur institutions

ವೆಲ್ಕಮ್ ಬ್ಯಾಕ್ ಟು ಎಫ್ ಎಮ್ ರೈನ್ಬೋ 101.9. ದಿಸ್ ಇಸ್ ಆರ್ ಜೆ ಶ್ರೀ ವೈಷ್ಣವಿ. ಎಸ್, ಟುಡೇ ಆಸ್ ವಿ ಅಬ್ಸರ್ವ್ ಇಂಟರ್ನ್ಯಾಷನಲ್ ವಿಡೋಸ್ ಡೇ, ಇಟ್ಸ್ ನಾಟ್ ಎನಫ್ ಟು ಟಾಕ್ ಅಬೌಟ್ ದ ಚಾಲೆಂಜಸ್ ವಿಡೋಸ್ ಫೇಸ್. ದ ರಿಯಲ್ ಕ್ವೆಶನ್ ಈಸ್, ವಾಟ್ ಕ್ಯಾನ್ ವಿ ಡೂ ಟು ಮೇಕ್ ಇಟ್ ಮೇಕ್ ದ ಲೈಫ್

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM Rainbow 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది
1: తెలంగాణ
0: ప్రతిరోజు రాత్రి 8 గంటలకు ఎఫ్ఎం రెయిన్బోలో

Rainbow 101.9. ತಾಜಾ ಟ್ಯೂನ್ಸ್ ವಿಂಟರ್ನರು ನೇನು ಆರ್ಜೆ ರೇನು ಓಲ್ ಯಾನ್ ಆಕಾಶವಾಣಿ ಎಫ್ಎಂ ರೈನ್ಬೋ 101.9 ರೈನ್ಬೋತೋ ಜೀವಿತಂ ರಾಂಗುಲಮಯಂ. ಅನಿರುದ್ಧ್ ರವಿಚಂದ್ರನ್ ಪಾಡಿನಟುವಂಟಿ ಪಾಠ ವಿನ್ನಾಮೋ ಧೀಮಾ ಧೀಮಾ. ಸೂಪರ್ಗಾ ಉಂಟುಂದು ಈ ಸಾಂಗ್. ಅಂಡ್ ನೆಕ್ಸ್ಟ್ ಸಾಂಗ್ಸ್ ಮೀಕು ಬ್ಯಾಕ್ ಟು ಬ್ಯಾಕ್ ವಸ್ತುನಾಯಿ ಫ್ರಮ್ ದ ಮೂವೀ ರಾಜಾ ಸಾಬ್ ಅಂಡ್ ಮ್ಯಾಟ್ ಸ್ಕ್ವೇರ್ ಆ್ಯಂಡ್ ಅಲಾಗೇ ರಾಜು ವೇಟ್ಸ್ ರಾಂಬಾಯಿ. ಇಂಕಾ ಚಾಲಾ ಸಾಂಗ್ಸ್ ಮೀಕೋಸಂ ವೇಟ್ ಚೇಸ್ತೂ ಉನ್ನಾಯಿ. ಜಸ್ಟ್ ಮೀರೈತೇ ಟ್ಯೂನ್ ಚೇಸೇ ಉಂಚಂಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.9 ರೈನ್ಬೋತೋ ಜೀವಿತ ರಂಗುಲಮಯಂ. ನೀನು ಆರ್ಜೆ ರೇಣು.

0: FM Rainbow 101.9 Musically yours.
1: ಕಾರ್ತಿಕ್, ನೀವು ಎಲ್ಲಿಪ್ಪೋ ಕಾರ್ತಿಕ್? ಇದೇ ಕುದುರೆದು ಕಾರ್ತಿಕ್.
2: ಎಂದುಕ್ ಜೇಸಿ, ಎಂದುಕ್ ಅಲ್ಲ ಅಂಟುನೋ?
1: ನಾನು ಒಪ್ಪುಕೋರು ಕಾರ್ತಿಕ್, ಮನ ವಯಸ್ಸು ಬೇರೆ, ನಾನು ಒಪ್ಪುಕೋರು. ಆನೆಗೆ ಸಿನಿಮಾ ಅಂತ ನೀನ್ ನಚ್ಚದು ಕಾರ್ತಿಕ್.
2: ಪುನೀ ಸಿನಿಮಾ ಪಾಠಲ್ ನಚ್ಚಾಯಾ? ಅದು ವಿನ್ ಬಿಚ್ಚಿ ಫ್ಲಾಟ್ ಚೇಸ್ತಾ. ಓನ್ಲಿ ಆನ್ ರೈನ್ಬೋ FM 101.9.